ಕೊತ್ತಾರಿಗೆ ಗಿಡ ತಗದೇವಿ ಧೀ ಕೊತ್ತಾಳ ಕೊತ್ತಾರಿ ಗಿಡ ತಗದೇವಿ ದಿಮ್ತ ತಾಮ್ ತಾಮ್ ತ ದಿಮ್ತ ದಿಮ್ತ ಜಡ ತ ತಾಮ್ ತಾಮ್ ತ ದಿಮ್ತ ತಾಮ್ ತರ್ಗಡ ತಾಮ್ ತ ದಿಮ್ತ ದಿಮ್ತ ದಿಮ್ತರ ದೈತ ದಿಮ್ತ ದಿಮ್ತ.